0: ಸ್ವಾಹಾಯ ಭಸ್ಮಾಂಗರಾಯ ಮಹೇಶ್ವರಾಯ ಪಿನಾಕಹಸ್ತಾಯ ಸನಾತನಾಯ ಯಕ್ಷಸ್ವರೂಪಾಯ ಜಟಹರಾಯ ದೇವಾಯ ದಿಗಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಯ ಮಹೇಶ್ವರಾಯ ದಿವಾಯ ದಿವ್ಯಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ
1: ಚಾವಲ್ ಚಾವಲ್ ಭೀ ಲಗಾಯಿ ಸಬ್ ಲವಂಗ ಇಲಾಯಚಿ ವಸ್ತ್ರ ಜನೇವು ಓಂ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ಓಂ ಮಾಲ್ಯಾದಿನಿ ಸುಗಂಧಿನಿ ಮಾಲತ್ಯಾದಿನಿ ವೈ ಪ್ರಭೋ ಮಯಾ ನಿತಾನಿ ಪುಷ್ಪಾಣಿ ಪೂಜಾರ್ಥಂ ಪ್ರತಿಗೃಹ್ಯತಾಂ ಪೂಜಾರ್ಥಂ ಪ್ರತಿಗೃಹ್ಯತಾಂ ನಾನಾ ರತ್ನಾನಿ ಸುಗಂಧಿನಿ ಫಲಾನಿ ಚ ಮಯಾ ದತ್ತಾನಿ ಲೇಪಾರ್ಥಂ ಪೂಜಾರ್ಥಂ ಪ್ರತಿಗೃಹ್ಯತಾಂ ಪುಗೀಫಲಂ ಮಯಾದಿತ್ತಂ ನಾಗವಲ್ಲಿರ್ದಲಯುಕ್ತಂ ಎಲಾಚೂಣಾದಿ ಸಂಯುಕ್ತಂ ನಾಗವಲ್ಲಿರ್ಚೂಣಾ ಸಂಯುಕ್ತಂ ಸಮರ್ಪಯಾಮಿ ಕಾಯಿನ್ಸ್ ಓಂ ಹಿರಣ್ಯಗರ್ಭಗರ್ಭಸ್ಥಂ ಹೇಮ ಬೀಜಂ ಬಿಬಾಬಸು ಅನಂತ ಪುಣ್ಯಂ ಫಲಂ ದದ ಶಾಂತಿಂ ಪ್ರೇಕ್ಷ್ಯ ಮೇ ದಕ್ಷಿಣಾಂ ಸಮರ್ಪಯಾಮಿ ಸಾಮ ಸದಾಶಿವಾಯ ನಮೋ ನಮಃ ವಸ್ತ್ರಂ ಓಂ ಲೋಕಲಜ್ಜಾ ನಿವಾರಣೇ ಮಯಾ ಪಿಪಾದಿತೇ ನಲಕ್ಕೆ ವಸ್ತ್ರಂ ಸಮರ್ಪಯಾಮಿ ಶ್ರೀನಾರಾಯಣ ಸಾಮ ಸದಾಶಿವಾಯ ನಮಃ ಬಸ್ ದತ್ತೂರ್ ದತ್ತೂರ್ ಕಿ ಜಗಾ ಮೇ ಇಸಿಕೋ ಹಮ್ ಕರೆ ಇಸಿಕೋ ಧತ್ತೂರ್ ಕೋ ಸ್ಮರಣ ಕರ್ಕೆ ಹರಿ ಓಂ ಧತ್ತೂರ್ ಸಹಿತ ಪುಷ್ಪಾದಿ ಸಮರ್ಪಯಾಮಿ ಕಾನ್ನಾತ್ ಕಾನ್ನಾತ್ ಪ್ರರೋಹಂತಿ ಏವಾನ ದುರ್ವಿ ಪ್ರತನು ಸಹಸ್ರೇಣ ಸತೇನ ದುರ್ವಾಂ ಸಮರ್ಪಯಾಮಿ ವಾಸ್ ತ್ರಿದಲಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರಂ ಶಿವಾರ್ಪಣಂ ತ್ರಿಜನಂ ಗ್ಯಾರೋ ಟೈಮ್ಸ್ ತ್ರಿಜನ್ಮಂ ತ್ರಿಗುಣಾಕಾರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರ ಸಮಾರ್ಪಣಂ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರ ಸಿಮಾರ್ಪಣಂ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರಂ ಸಿಮಾರ್ಪಣಂ ಎವ್ರಿ ಒನ್ ಕ್ಯಾನ್ ಇಟ್ಸ್ ವೆರಿ ಗುಡ್ ಟುಡೇ ಇಫ್ ಸಂಬಡಿ ಹರಿ ಹಿ ಓಂ ಕ್ಯಾರ್ ಹೋಗೆ 11 ಟೈಮ್ಸ್ ಅಚ್ಛಾ ಓಂ ಮಾಲ್ಯಾದಿನಿ ಸುಗಂಧಿನಿ ತಿಲಕ್ ಲಗಾಯಿ ಸಾರೆ ಭಗವಾನ್ ಪಚಾಯೆ ಕ್ಯಾನ್ ಯು ಪಾಸ್ ದಟ್ ಥಾಲಿ ಟು ಸ್ವಾಮೀಜಿ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂಫಲ ಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸಿದ್ಧಿ ಬುದ್ಧಿ ಸಹಿತಾಯ ಶ್ರೀ ಗಮಗಣಾಧಿಪತಯ ನಮಃ ಶ್ರೀಖನ್ನಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ಬೀಲಪೇನಂ ಸುರಶ್ರೇಷ್ಠಂ ಚಂದನಂ ಪ್ರತಿಗೃಹ್ಯತಾಂ ಶ್ರೀಗಂ ಗಣಾಧಿಪತಯೇ ನಮೋ ನಮಃ ಸಿಂಧೂರ್ ಸಿಂಧೂರಂ ಸೋಬುಧಂ ಚೈವ ಕಾಂಬನಂ ಪ್ರತಿಗೃಹ್ಯತಾಂ ಸಿಂಧೂರಂ ಸೋಬುಧಂ ಚೈವಂ ಸೌಭಾಗ್ಯಂ ಸುಖವರ್ಧನಂ ಸುಬುಧಂ ಕಾಂಬನಂ ಚೈವ ಸಿಂಧೂರಂ ಪ್ರತಿಗೃಹ್ಯತಾಂ ಅಕ್ಷತಾಶ್ಚ ಕುಂಕುಮಾಕ್ತ ಶುಭ್ರಾ ಖುನಾಶ್ಚ ನಿರ್ಮಲಾ ಮಯಾ ಪಪಾದಿತೆ ದೇತುಭ್ಯಂ ವಾಸತಿ ಪ್ರತಿಗೃಹ್ಯತಾಂ ಥೋಡಾ ಸಾ ಲಾಲ್ ವೈಟ್ ಮೇ ಲಾಲ್ ಬಹುತ ಎಕ್ ಬಿಂದು ಲಗೈದಿ ಬೂಂದ ಹರಿಯಂ ಸಾಂಬ ಸದಾ ಶಿವಾಯ ನಮಃ ಓಂ ಚಂದನಂತು ಮಹತ್ ಪುಣ್ಯಂ ಪವಿತ್ರಂ ಪಾಪನಾಶನಂ ಆಪದಂ ಹರತೆ ನಿತ್ಯಂ ಲಕ್ಷ್ಮೀ ತಿಷ್ಠತು ಸರ್ವದಾ ಹರಿಯಂ ಶ್ರೀ ಸಾಂಬ ಸದಾ ಶಿವಾಯ ನಮಃ ಸಮನ್ ಕ್ಯಾನ್ ಪ್ಲೇ ದ ಬೆಲ್ ಓಂ ಸಾಂಬ ಸದಾ ಶಿವಾಯ ನಮಃ ನಾ ಅಗರ್ಬತಿ

ಅಂದ್ರೆ ಇದನ್ನ ನಮಃ. ಓಂ ಗಣನಾಂತ್ವಾ ಗಣಪತಿಗೂ ಹವಾಮಯ ಪ್ರೀಣಾಂತ್ವಾ ಪ್ರೇವತಿಗೂ ಹವಾಮಯ ಬಸುಮ ಆಹಮಜಾನಿ ಗರ್ವಧಮ ತ್ವಮಸಿ ಗರ್ವಧಂ ಸ್ವಾಹಾ. ಓಂ ಬಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭ ನಿರ್